0: ಭಗವಂತ ಭಗತ ಕಾರಾಂಗ
1: ಸಕಲ ತ್ಯಾಗೆ ದುಷ್ಟ ಕಾ ಸಾಂಗ
0: ದೇವಿಂಚೆ ಸಬ ಸಗಲ ಪರಮ
1: ಕರ್ ಪುಂಜೆ ಸಗಲ ಪಾರ ಬ್ರಹ್ಮ
0: ಸಾ ಸಂಗ ಪಾಪ ಮಲ್ ಖೋವೇ
1: ಭಗವಂತ ಕೀ ಟಹಲ್ ಕರೇ